ಕವೀಯಕ್ಷರಧಾಮತೀಯವನಿಮಾ ಐಶ್ವರ್ಯಮುಕ್ತೋಲಯೀಶೋಭೆಯಕ್ಷರಸಾತಸುಂದರಛಬಿ ಲಾವಣ್ಯತೇಜೋಮಯಿ ಕರ್ತಾದಿವ್ಯಸದಾರಹೇ ಪ್ರಗಟಜೆ ಸಾಕಾರಸರ್ವೋಪರಿ ಸಹಜಾನಂದಕೃಪಾಲುಣೇ ನಿತ್ಯನಮೋ ಸರ್ವಾವತಾರಿ ಹರಿ ಮಂಗಲಮೂರ್ತಿ ಮಹಾಪ್ರಭು